ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು, ವಾಹಿಗುರು.

ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು.

ಶ್ಲೋಕ ಉಸ್ತಕರೇ ಅನೇಕ ಜಾನ ಅಂತನ ಬಾರಾವಾರ ನಾನಕ ರಚನಾ ಪ್ರಭುರಚಿ ಬಹುವಿಧ ಅನಕ ಪ್ರಕಾರ ಅಷ್ಟಪತಿ ಕೈಕೋಟ ಹೋಯ ಪೂಜಾರಿ ಕೈಕೋಟ ಆಚಾರ ವ್ಯವಹಾರಿ ಕೈಕೋಟ ಭಯ ತೀರ್ಥವಾಸಿ ಕೈಕೋಟ ಬಾನ ಪ್ರಮೇಯ ದಾಸಿ ಕೈಕೋಟ ಭೇದಕೇ ಸುರೋತೇ ಕೈಕೋಟ ಪೀಸರು ಹೋತೇ ಕೈಗುಡಾತಮ ಧ್ಯಾನ ತಾರೇ ಕೈಗುಡ ಕಬ ಕಾ ಬಿಚಾರೇ ಕೈಗುಡ ನಪ್ತ ನಾಮ ತ್ಯಾಮೇ ನಾನ ಕರ್ತೇ ಕಾಂತನ ಭಾಮೆ ಕೈಗೋಡ ಭಯ ಅಭಿಮಾನಿ ಕೈಗುಡ ಅಂಧ ಅಗಿಯಾನಿ ಕೈಗುಡ ಕಿರ್ಪನ ಕಠೋರ ಕೈಗುಡ ಅಭೇಗಾತಮನೆ ಕೋರ ಕೈಗುಡ ಪರ ದರ್ಭ ಗೋ ಹಿರೇ ಕೈಗುಡ ಪರ ದುಃಖನಾ ಕರಹೇ ಕೈಗುಡ ಮಾಯಾ ಸರಮಾಹೇ ಕೈಗುಡ ಪ್ರದೇಶ ಬ್ರಹ್ಮಾಹೇ ಜಿತ್ ಜಿತ್ ಲಾಭೋ ತಿತ್ ತಿತ್ ಲಗ್ನಾ ನಾನ ಕರ್ತೇ ಕೀ ಜಾನೇ ಕರ್ತಾ ರಚನಾ ಕೈಗೋಟ ಸಿದ್ಧ ಜತಿ ಯೋಗಿ ಕೈಗೋಟ ರಾಜ ರಸ ಭೋಗಿ ಕೈಗೋಟ ಪಂಕಿ ಸರ್ಪ ಉಪಾಯ ಕೈಗೋಟ ಪಾತ್ರ ಬಿರಖಣ ಬಜಾಯ ಕೈಗೋಟ ಪವನ ಪಾಣಿ ಬ ಸಂತರ ಕೈಗೋಟ ದೇಸ ಭೂಮಂಡಲ ಕೈಗೋಟ ಸಸಿಯರ ಸೂರ ನಕ್ಷತ್ರ ಕೈಗೋಟ ದೇವ ದಾನ ಇಂದ್ರ ಸೇರ ಶತ್ರ ಸಗಲ ಸಮಗ್ರಿ ಅಭಿನ ಸೂತಾರೇ ನಾನಕ ಜಜ ಸ್ವಭಾವ ತಿಸ್ ನಿಸ್ತಾರ ಕೈಗೋಟ ರಾಜಸ್ತಾಮ ಸಾತ್ ಕೈಗೋಟ ಭೇದ ಪ್ರಾಣ ಸಿಮರ್ತರ ಶಾಸ್ತ ಕೈಗೋಡ ಕೀಯ ರತನ ಸಂಬಂಧ ಕೈಗೋಡ ನಾನಾ ಪ್ರಕಾರ ಜಂದ ಕೈಗೋಡ ಕೀಯೇ ಚಿರ ಜೀವೇ ಕೈಗೋಡ ಗಿರಿ ಬೇರ್ ಸ್ವರ್ಣ ಥೀವೇ ಕೈಗೋಡ ಜಖ ಕಿನರ್ಪಿ ಸಾಚ ಕೈಗೋಡ ಭೂತ ಪ್ರೇ ಸೂಗರ್ ಮಿರ್ಗಾಚ ಸಪ್ತೇ ನೇರಾ ಸಭೂತೇ ದೂರ್ ನಾನಕಾ ಅಲೆಪ ತರಯಾ ಭರ್ಪೂರ್ ಕೈಕೋಟ ಪಾತಾಲ್ ಕೈ ವಾಸಿ ಕೈಗೋಡ ನರಕ ಸ್ವರ್ಗ ನಿವಾಸಿ ಕೈಗೋಡ ಜನ್ಮೇ ಜೀವೇ ಮರೇ ಕೈಗೋಡ ಬಹು ಜೂನಿ ಫಿರೇ ಕೈಗೋಡ ಬೈಠತ ಹೀ ಖಾಯೇ ಕೈಗೋಡ ಕಾಲೇ ಥಕ ಪಾಹೇ ಕೈಗೋಡ ಕೀಏ ತನ್ವಂತ ಕೈಗೋಡ ಮಾಯಾ ಮೈ ಚಿಂತ ಜಯ ಜಯ ಭਾਣਾ ਦੇਤੇ ਰਾਖੇ ਨਾਨਕ ਸਭ ਕੀ ਪ੍ਰਭ ਕੈ ਹਾਥੇ ਕੈਗੋਡ ਭਏ ਬੈ ਰਾਗੀ ਰਾਮ ਨਾਮ ਸੰਗ ਤਿਨ ਲਿਵ ਲਾਗੀ ਕੈਗੋਡ ਪ੍ਰਭ ਕੋ ਖੋ ਜੰਤੇ ਆਤਮ ਮੈਂ ਪਾਰ ਬ੍ਰਹਮ ਲਹੰਤੇ ਕੈਗੋਡ ਦਰਸ਼ਨ ਪ੍ਰਪਿਆਸ ਤਿਨ ਕੋ ਮਿਲਿਓ ਪ੍ਰਭ ਬਿਨਾਸ ਕੈਗੋਡ ਮਾਂਗੇ ਸਤ ਸੰਗ ਪਾਰ ਬ੍ਰਹਮ ਤਿਨ ਲਾਗਾ ਰੰਗ ਜਿਨ ਕੋ ਆਪ ਸੁਪ੍ਰਸੰਨ ਨਾਨਕ ਤੇ ਜਨ ਸਦਾ ਧਨ ਧਨ ਕੈਗੋਡ ਖਾਣੀ ਅਰਖੰਡ ਕੈਗੋਡ ਆਕਾਸ਼ ਬ੍ਰਹਮੰਡ ਕਈ ਕੋਟ ਹੋਏ ਅਵਤਾਰ ਕਈ ਜੁਗਤ ਕਿੰਨੋ ਵਿਸਾਰ ਕਈ ਵਾਰ ਬਸਰਿਓ ਪਾਸਾਰ ਸਦਾ ਸਦਾ ਏਕ ਏਕ ਅਹੰਕਾਰ ਕਈ ਕੋਟ ਕਿੰਨੇ ਬਹੁ ਭਾਂਤ ਪ੍ਰਭ ਤੇ ਪ੍ਰਮਾਹੇ ਸਮਾਤ ਅਗਾਂਤਰਾ ਜਾਣੇ ਕੋਈ ਆਪੇ ਆਪ ਨਾਨਕ ਪ੍ਰਭ ਸੋਏ ਕਈ ਕੋਟ ਪਾਰ ਬ੍ਰਹਮ ਕੇ ਦਾਸ ਤਿਨ ਹੋਵ ਤਾਤਮ ਵਰਗਾਸ ਕਈ ਕੋਟ ਤਤ ਕੇ ਬੇਤੇ ਸਦਾ ਨਿਹਾਰੇ ਕੋ ਨੇਤਰੇ ਕਈ ਕੋਟ ਨਾਮ ਰਸ ਬੀਵੇ ਅਮਰ ਭਏ ਸਾ ਸਾਦੀ ਜੀਵੇ ਕਈ ਕੋਟ ਨਾਮ ਗੁਣ ਗਾਵੇ ਆਤਮ ਰਸ ਸੁਖ ਸਹਿ ਸਮਾਵੇ।

ಕನಕಮಾನ ಪ್ರಕಾಶ ಅಷ್ಟಪದಿ ಶಾಂತ ಸಂಗ ಅಂತರ್ಪರ ಠೀಠಾನಾಂ ಪ್ರಭು ಗಾ ಲಾ ಗಾ ಮೀಠಾ ಸಕಲ ಸಮೇಗ್ರಿ ಏಕಸಗಾಟ ಮಾಹೇ ಅನುಗ್ರಂಗ ನಾನಾ ದೃಷ್ಟಾ ಹೇ ನಾವು ನಿಧ ಅಮೃತ ಪ್ರಭು ಗಾ ನಾಮ ದೇಹಿ ಮೇ ಸ್ಕಾ ವಿಶ್ರಾಮ ಸ್ವರ್ಣ ಸಮಾದ ಅನತ ರಾಧ ಕಹನ ಜಾಯಿ ಆಚಾರ್ಯ ಬಿಸಮಾದ ತಿನ್ ದೇಖ್ಯಾ ಆಪ್ ದಿಖಾಯ ನಾನ್ ತಂಜನ್ ಸೋಜಿ ಪಾಯ ಸ್ವಂತರ್ ಸೋ